ಕೃಷ್ಣ ಬಂದ ಬಂದೈ ಪ್ರಾಣ ಮೇರೋ ಜಾವು ಪ್ರಾಣ ಮೇರು ಉಡಿ ಜಾವು ಸುದ್ದಿ ಬೇಧಾಮ ಮಹಾ.